ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ ಸಿಗಿಡ್ತಾ